ಅಲ ಕಾದು ತದ್ದಿಕ್ಕ ತೊದ್ದಿಂದ ತಿಂದ ತಿ ತಗದಿಗೆ ತರಗಿದ ತುಂತಾಕ ತೊದ್ದಿಂದ ತಿಂದ ತದ್ದಿಕ್ಕ ತೊದ್ದಿಂದ ತಿಂದ ತಣ ತಣ್ಣು ತಗದಿಗೆ ತಗ ತಿಕ್ಕಿ ಚಣು ತರಗಿದ ತುಂತೈ ತೈಹಿ ತತ್ತ ತೈಹಿ ತೆಹಿದ ತಾಮ್ ತತ್ತೈ ತೈಹಿ ತತ್ತ ತೈಹಿ ತೆಹಿದ ತಾಮ್ ಆಹ ಇಟ್ಟು ಚೂಡು

ಕಿಟ್ಟ ಧಿಕ್ಕಿ ತತ್ತೊಂಗಿ ತತ್ತರಿಗಿಟ ಸೊಂಗು ತದ್ದಿತ್ತೋ ನಂಗಿಟದಕ ಸಿರಿಗಿಟ ತಕ ತರಿಗಿಟ ತಕ ಸೊಂಗಿಟ ತೊಂಗಿಟ ತೊಂಗಿಟ ತೊಂಗಿಟ ತೊಂಗಿಟ ತೊಂಗಿಟ ತೊಂಗಿಟ ತೊಂಗಿಟ ತೊಂಗಿಟ ತೊಂಗಿಟ ತೊಂಗಿಟ ತೊಂಗಿಟ ತೊಂಗಿಟ ತೊಂಗಿಟ ತೊಂಗಿಟ ತೊಂಗಿಟ ತೊಂಗಿಟ ತೊಂಗಿಟ ತೊಂಗಿಟ ತೊಂಗಿಟ ತೊಂಗಿಟ ತೊಂಗಿಟ ತೊಂಗಿಟ ತೊಂಗಿಟ ತೊಂಗಿಟ ತೊಂಗಿಟ ತೊಂಗಿಟ ತೊಂಗಿಟ ತ

0: ಬತುಕಮ್ಮ ಪೂಲ ಸೋಯಗಂ
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಬೇರೆ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲ್ಲ ಅಂದಂ
0: ಸಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೂ
0: ಪ್ರತಿ ಕದನು
1: ಪ್ರತಿ ಗಾದನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: ಮೀಕಂದಿಸ್ತುಂದಿ ತೆಲಂಗಾಣ ಪ್ರತಿರೋಜು ರಾತ್ರಿ 8 ಗಂಟಲಕು ಎಫ್ಎಂ ರೈನ್ಬೋಲೋ

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿ ಎಫ್ ಎಂ ರೇನ್ಬೋ 101.9, ರೇನ್ಬೋ ಕೆ ಸಾಥ್ ಲೈಫ್ ಹೈ ರಂಗೀನ್. ಸೊ ಟುಡೇ ಇಸ್ 29th August. ದ್ಯಾಟ್ ಇಸ್ಇಂಟ್ ಜಸ್ಟ್ ಸಮ್ ಅದರ್ ಡೇಸ್ ಲೈಕ್ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಆ್ಯಂಡ್ ತೆಲುಗು ಭಾಷಾ ದಿನೋತ್ಸವಂ, ಬಟ್ ಆಲ್ಸೋ ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ನ್ಯೂಕ್ಲಿಯರ್ ಟೆಸ್ಟ್. ಸೊ ಆಸ್ ದ ಫಸ್ಟ್ ನ್ಯೂಕ್ಲಿಯರ್ ವೆಪನ್ಸ್ ಟೆಸ್ಟ್ ಇನ್ 1945, ಮೋರ್ ದೆನ್ 2,000 ನ್ಯೂಕ್ಲಿಯರ್ ಟೆಸ್ಟ್ ಹ್ಯಾವ್ ಟೇಕನ್ ಪ್ಲೇಸ್ ಅರೌಂಡ್ ದ ವರ್ಲ್ಡ್. And over time, we have understood just how devastating their effects can be on people and their environment. That's why the United Nations observes this day, 29th August, to create awareness about the dangers of nuclear testing and the importance of working towards a world free from nuclear tests. So today, we will celebrate the spirit of sport. But let's also remember the biggest message of this day. Peace, safety and a future where the scientific progress serves as humanity but not the destruction. And right on this note, we have a song, Waving Flag, coming for you. Enjoy the tunes and stay tuned to Akashavani FM Rainbow 101.9 FM.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ಡಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೇ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

0: ಬತುಕಮ್ಮ ಪೂಲ ಸೋಯಗಂ
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗುಖದಲ ಮೇಳವಿಂಪು
1: ಬೇರೆ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲ್ಲ ಅಂದಂ
0: ಸಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೂ
0: ಪ್ರತಿ ಕಥನು
1: ಪ್ರತಿ ಗಾಥನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: ಮೀಕು ಅಂದಿಸುತ್ತಿದೆ

ಗುಡ್ ಈವ್ನಿಂಗ್ ವಾನ್ಸ್ ಅಗೇನ್ ಆಲ್ ದಿ ಲಿಸ್ನರ್ಸ್, ಯು ಆರ್ ಟ್ಯೂನ್ ಟು ಆಕಾಶವಾಣಿ ಹೈದರಾಬಾದ್ ಎಫ್ ಎಂ ರೇನ್ಬೋ 101.95 ಸ್ಟುಡಿಯೋ ಕ್ಲಾಕ್ ಕಲ್ಫಿಲಿಷಿಯಸ್. ವೆಲ್ಕಮ್ ಬ್ಯಾಕ್ ಟು ತಾಜಾ ಟ್ಯೂನ್ಸ್. ಸೊ ದ ಲೇಟೆಸ್ಟ್ ಪಾಪ್ಯುಲರ್ ಹಿಟ್ಸ್, ಲೆನಿನ್ ಮೂವೀ ಅಖಿಲ್ ಲೈಫ್ಲೋ ಚಾಲಾ ಮಂಚಿ ಹಿಟ್ನಿಚ್ಚಿಂದು. ಆ್ಯಂಡ್ ಲೆನಿನ್ ಮೂವೀಲೋ ಚಾಲಾ ಬಾಗಾ ಆ್ಯಕ್ಟ್ ಚೇಸಾರು ಅಖಿಲ್ತೋ ಪಾಟು ಎಂಟೈರ್ ಕ್ರೂ. వాళ్ళకు పెద్ద సక్సెస్ వచ్చింది. అండ్ తర్వాత ఇప్పుడు అమెజాన్ ప్రైమ్

ಆಕಾಶವಾಣಿ ದಿಲ್ಲಿ ಕಾ ಎಫ್ಎಂ ಗೋಲ್ಡ್ ಚಾನಲ್ 100.1 ಮೆಗಾಹರ್ಟ್ಸ್ ಪ್ರೋಗ್ರಾಮ್ ಗೀತ್ ಮೇರೇ ಮನ್ ಮೀತ್ ಪಹುಂಚೆಂಗೆ ಆಪ್ ತಕ್ ಕುಚ್ ಎವರ್ಗ್ರೀನ್ ಫಿಲ್ಮ್ ಸಾಂಗ್ಸ್. ಈ ಗೀತ್ ಹೈ ಫಿಲ್ಮ್ ದೋ ರಾಸ್ತೆ ಸೇ ಪಹುಂಚ ರಹಾ ಹೈ ಆಪ್ ತಕ್, ಎಂಜಾಯ್ ಕೀಜಿಯೇ.